ಸುದ್ದ ರಹಿ ರೇಡಿಯೋ ನಾಡಾ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್ ರೇಡಿಯೋ ನಾಡಾ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.